ಚಂದ್ರಹಾಸರ ಗೋಡ ಮುಖಾಕಾರ ಸಾಳವಾಣಿ ಅಮೃತಾತಿ ಚಂದ್ರಹಾಸರ ಗೋಡ ಮುಖಾಕಾರ ಸಾಳವಾಣಿ ಅಮೃತಾತಿ ಪ್ರೇಮ ದೃಷ್ಟಿ ಸುಧಾ ಮನಾತಿ ದೇವ ಸುಧಾ